0: ಮತ್ತು ಆಂಬುಣ ಗಿದರವಿಲ್ಲ ಕಥಾ ಬಾಕಿರುವ ಇವ ಸೇಮಿ ಕದಾದ ಬೆಂದ ಯ ಹರಿಯಾದ್ರೆ ಕೇವ ಇರುವ ಸೇಮಿ ಮಾತಾದ್ರೆ ಉಣ ಇರುವ ಸೇಮಿ ಕಥಾ ಬಾಕಲ್ಲ ಮಾಕಿರುವ
1: ಇಸ್ಕೊಳ್ಳವಾ ಬಯಸ್ಕಲೇ ಇರ ಸೇ ಅಪ್ಪಿಟ ಇಸ್ಕೋಲ ಅಡಗರಾಣಿಕೆ ಎಲ್ಲ ದುನ್ನ ಅಪ್ಪಿಟ ಗೊಡಕ್ ಆದರೆ ಅಪ್ಪಿಟ ಒಣಗರಣೆ ಬಗ್ಗೆನೇ ಎಲ್ಲ ದುನ್ನ ಇಸ್ಕೋಲ ಬಾಡು
0: ಗೆದರಗಡೆ ದಾಲ ಅಪಿದಾನ್ನಿ ಅವಿದಿಲ್ಲ ಕೀವ ಬುದ್ಧಿ ತಮಾಯ ಅಪಿದಾನ್ನಿ ಇರ್ಬಾಸಿ ಅಪಿ ಗಿಯ ಬಲ ಅಂದೆ ಇದು ಕೊಟ್ಟು ಏನು ಕೊಟ್ಟು ಮೇರೆ ಇಲ್ಲಿ ನೆತ್ತಿವಿಲ್ಲ ಇರ್ಬಾಸಿ ಕೇಗ ಹಾಗೆ ಗೆದರಾವ ಇರ್ಬೋದು ಕೇಗ ಹಾನಿ ಗೆದರೆ ಏನು ಕೊಟ್ಟು ಇರ್ಬಾಸಿ ಪೊಮ್ಮಿ ಅರಂಗಿ ಐಸ್ ಪಿತ್ತಾಳೆ